0: ಇದು ಗುಮ್ಮುರಯ್ಯ ಉಡೆ ಪಾರ ಪೊಡಿಸಿ ಉಯ್ಟ ಬೋಲೆ ಬೊತ್ತಡ್ಸಿರ ಕೂಡೆ
1: ಗುಮ್ಮುರಯ್ಯ ಮಾರಿ ಕೇಳಿ ಗುಮ್ಮುರಯ್ಯ ಉಡೆ ಪಾರ ಪೊಡಿಸಿ ಉಯ್ಟ ಬೋಲೆ ಬೊತ್ತಡ್ಸಿರ ಕೂಡೆ